ಈಗ ಭೇಟ್ವಾರ್ತಾ ವಿಷರಹಿತ ಸಂತರೀಕ ಉನ್ನತ ಉತ್ಪಾದನ ತಕ್ನೀಕ್ ಔರ್ ಬಹಾರ್ ನಿಯಂತ್ರಣ ಜಾನ್ಕಾರಿ ದೇಂಗೆ ಡಾಕ್ಟರ್ ಲಾಲ್ ಸಿಂಗ್. ಈ ಕಾರ್ಯಕ್ರಮ ಆಕಾಶವಾಣಿ ಕಿ ಭೋಪಾಲ್ ಕೇಂದ್ರ ಕಿ ಪ್ರಸ್ತುತಿ ಹೋಗಾ. ರಾತ್ರಿ 8 ಬಜೆ ಸಂಸತ್ ಸಮೀಕ್ಷಾ ಹಮ್ ದಿಲ್ಲಿ ಕೇಂದ್ರ ಸೇ ಅನುಪ್ರಸಾರಿತ ಕರೆಂಗೆ. 8:15 ಪರ್ ಸುನೇಗಾ ಕಾರ್ಯಕ್ರಮ ಸುರ್ಖಿಯೋ ಮೇ. 8:30 ಪರ್ ಹೋಗಿ ಸಂಸತ್ ಸಮೀಕ್ಷಾ, ಮಾಫ್ ಕೀಜಿಯೇಗಾ ವಿಧಾನಸಭಾ ಸಮೀಕ್ಷಾ. ರಾತ್ರಿ 9:30 ಪರ್ ಪೇಶ್ ಕರೆಂಗೆ ಉರ್ದು ಪ್ರೋಗ್ರಾಮ್ ಕಹಕಶಾ, ಜಿಸ್ಮೇ ಆಪ್ ಸುನೇಗಾ ಕವಾಲಿಯೋ ಪರ್ ಕೇಂದ್ರಿತ ಕಾರ್ಯಕ್ರಮ ಮಹಫಿಲ್ ಸಮಾ. ರಾತ್ರಿ 10 ಬಜೆ ಆನಂದ್ ದೀಜಿಯೇಗಾ ಫಿಲ್ಮ್ ಸಂಗೀತ ಕಾ ಔರ್ 10:30 ಪರ್ ಶಾಸ್ತ್ರೀಯ ಸಂಗೀತ ಕೇ ಕಾರ್ಯಕ್ರಮ ರಾಗ ರಜನಿ ಮೇ ಹಮ್ ಆಪ್ಕೋ ಸುನವಾಯೆಂಗೇ ಪಂಡಿತ್ ಯಶವಂತ್ ಬುವಾ ಜೋಶಿ ಕಾ ಖ್ಯಾಲ್ ಗಾಯನ್. ರಾಗ ಹೋಗಾ ರಾಮಕಲಿ. ಅವರ ಬಾರಿ ಹೈ ಕಲ್ ಕೇ ಕಾರ್ಯಕ್ರಮೋ ಕಿ. ಆಕಾಶವಾಣಿ ಭೋಪಾಲ್ ಸೇ ಸುಬಹ 7:20 ಪರ್ ಪ್ರಸ್ತುತ ಕರೆಂಗೆ ದೈನಿಕ ಸೂಚನಾ ಪರ ಕಾರ್ಯಕ್ರಮ ನಮಸ್ಕಾರ ಭೋಪಾಲ್. 8:30 ಪರ್ ಸುನೇಗಾ ಫಿಲ್ಮ್ ಸಂಗೀತ ಪರ ಆಧಾರಿತ ಕಾರ್ಯಕ್ರಮ ಸುರ್ಮಯಿ ಸವೇರಾ. ಸುಬಹ 9:30 ಪರ್ ಸುಗಮ ಸಂಗೀತ ಕೇ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನವಾಯೆಂಗೇ ಛೋಟೆ ಲಾಲ್ ಬಾಸ್ಫೋರ್ ಕೇ ಗಾಯೇ ಗೀತ. 9:30 ಪರ್ ಪ್ರದೇಶ ಕಿ ಸುರ್ಖಿಯೋ ಮೇ ಯೇ ಕಾರ್ಯಕ್ರಮ ಆಪ್ ಸುನ್ ಸಕೆಂಗೇ. ದಸ್ ಬಜೆ ಹೋಗಿ ಜಿಲ್ಲೆ ಕಿ ಚಿಠಿ. 10:05 ಪರ್ ಬಹನೆ ಸುನೆಂಗೇ ಅಪ್ನಾ ಕಾರ್ಯಕ್ರಮ ಮಹಿಳಾ ಸಂಸಾರ. 10:30 ಪರ್ ಶಾಸ್ತ್ರೀಯ ಸಂಗೀತ ಕೇ ಕಾರ್ಯಕ್ರಮ ರಾಗಮಾಲಾ ಮೇ ಆಪ್ ಸುನೇಗಾ ಅರವಿಂದ್ ಜೋಶಿ ಕಾ ಸಿತಾರ್ ವಾದನ್, ರಾಗ ಹೋಗಾ ಆನಂದ್. ಆಕಾಶವಾಣಿ ಮಧ್ಯಪ್ರದೇಶ ಕೇ ಪ್ರಸಾರಣ ಮೇ 11 ಬಜೆ ಹಮ್ ಪ್ರಸಾರಿತ ಕರೆಂಗೇ ಫೋನ್ ಇನ್ ಕಾರ್ಯಕ್ರಮ. ಫೋನ್ ಕರೆ ಗೀತ ಸುನೆ ಆಪ್ಕಿ ಫರ್ಮಾಯಿಶ್. ಈ ಕಾರ್ಯಕ್ರಮ ಹಮ್ ಆಪ್ಕೋ ಸುನವಾಯೆಂಗೇ ದಿನ ಮೇ 12 ಬಜೆ ಔರ್ 2:30 ಪರ್. दिन में 12:30 पर कार्यक्रम संग्रहालय से के अंतर्गत सुनेगा धारावाहिक कामिनी कायकांतरी का 7वां भाग. 1 बजे होगा महिला कार्यक्रम. 1:30 पर सुनेगा लोक संगीत का कार्यक्रम. दिन में 1:45 पर पेश करेंगे सुगम संगीत का कार्यक्रम और सांध्यकालीन सभा में 5:02 पर युवा श्रोता सुनेंगे अपना कार्यक्रम युवोवाणी. ये सभी कार्यक्रम आकाशवाणी के ग्वालियर केंद्र की प्रस्तुति होंगे. फिल्म संगीत का आनंद आप ले सकते हैं सांध्यकालीन सभा में 5:33 पर और 6:30 पर. 6 बजे होगा NCERT का प्रायोजित कार्यक्रम. शाम 7:21 पर कार्यक्रम ग्राम सभा में आप सुनेंगे भेंटवार्ता, केला उत्पादन की उन्नत तकनीक और जानकारी देंगे डॉक्टर शुभम कुलश्रेष्ठ. ये कार्यक्रम आकाशवाणी भोपाल की प्रस्तुति होगा. रात्रि 8 बजे आप सुन सकेंगे दिल्ली से संसद समीक्षा. 8:15 पर होगा कार्यक्रम सुर्खियों में. 8:30 पर विधानसभा समीक्षा. चर्चा का विषय है ये कार्यक्रम 9:30 पर हम दिल्ली केंद्र से अनुप्रसारित करेंगे और दिल्ली से ही रात्रि 10 बजे आप सुनेंगे संसद में प्रश्नकाल के दौरान हुई कार्यवाही की रिकॉर्डिंग. कार्यक्रम विवरण समाप्त हुआ. यह आकाशवाणी मध्य प्रदेश का प्रसारण है. कुछ ही पलों में प्रादेशिक समाचार होंगे.